0: ꯑꯥꯀꯥꯁꯕꯥꯅꯤ ꯏꯝꯐꯥꯜ ꯍꯧꯖꯤꯛ ꯗꯦꯜꯂꯤꯗꯒꯤ ꯔꯤꯂꯦꯗ ꯏꯪꯒ꯭ꯔꯥꯖꯤꯗ ꯄꯥꯎ ꯇꯥꯕ ꯐꯪꯕꯤꯔꯒꯅꯤ꯫
1: This is Akashvani. The news read by Nina Rakel. Prime Minister Narendra Modi attended the India-Norway Business and Research Summit in Oslo. Crown Prince Haakon and the Prime Minister of Norway, Jonas Gahr Støre, also participated in the summit. Addressing the summit, Prime Minister Modi appreciated the growth in bilateral trade and investments following the entry into force of Trade and Economic Partnership Agreement, TEPA. He underlined that stakeholders on both sides should make efforts to achieve the investment target of $100 billion under TEPA and the consequent creation of 1 million jobs in India.
2: यूरोपियन फ्री ट्रेड एसोसिएशन के साथ ट्रेड एंड इकोनॉमिक पार्टनरशिप एग्रीमेंट लागू किया। ये यूनिक और स्पेशल एग्रीमेंट हमारे बीच टैलेंट, टेक्नोलॉजी और म्यूचुअल ट्रस्ट का एग्रीमेंट है। इसी एग्रीमेंट के माध्यम से एप्टा कंट्रीज से भारत में अगले 15 वर्षों में $100 बिलियन इन्वेस्टमेंट और 1 मिलियन जॉब्स क्रिएट करने का लक्ष्य है।
1: Prime Minister Modi also underscored India's ambitious green transition agenda, emphasizing country's scale, growing energy demands, climate commitments and rapid expansion in renewable energy, grid infrastructure, green hydrogen and clean energy. The summit was attended by CEOs of over 50 companies and more than 250 participants from Norwegian and Indian business and research communities. Earlier, in a gesture towards closer relations, Prime Minister Modi was awarded Grand Cross of the Royal Norwegian Order of Merit by His Majesty King Harald V of Norway. On the last leg of his five-nation visit, Prime Minister Narendra Modi will arrive in Rome, Italy, on a two-day state visit today at the invitation of his Italian counterpart, Giorgia Meloni. Prime Minister Modi will have bilateral talks with Prime Minister Meloni. He will also call on the President of Italy, Sergio Mattarella. Mr. Modi is scheduled to hold talks with business leaders to further promote trade and investment between the two countries. Defence Minister Rajnath Singh has described Operation Sindoor as a testament to India's transformation into a strong, confident and capable nation. Addressing the Indian diaspora in Hanoi yesterday, Mr. Singh asserted that while India remains committed to the no-first-use policy, it will not succumb to nuclear blackmail and stands ready to respond firmly to any enemy misadventure. He highlighted India's growing stature on the international stage due to unprecedented progress achieved under the leadership of Prime Minister Narendra Modi. Judges Inquiry Committee investigating allegations concerning Justice Yashwant Verma submitted its report to Lok Sabha Speaker Om Birla at the Parliament House. It was presented in accordance with the statutory requirements under the Judges Inquiry Act 1968. The report will be laid in both Houses of Parliament in due course. The committee was constituted by Lok Sabha Speaker on 12th August last year. West Bengal government has granted formal sanction for the prosecution of Sandeep Ghosh, former principal of R.J. Kar Medical College and Hospital in Kolkata. The legal action follows an order passed by the Calcutta High Court on 23rd of August in 2024 in the case of Akhtar Ali versus the state of West Bengal and others. The investigation pertains to alleged financial irregularities in various procurements and related matters at R.G. Kar Medical College and Hospital involving Sandeep Ghosh and three other entities. Since these offences fall under the scheduled offences listed in the Prevention of Money Laundering Act 2002, the Enforcement Directorate has also initiated a probe. In IPL cricket, Sunrisers Hyderabad defeated Chennai Super Kings by 5 wickets in Chennai last night to secure a playoff berth. Today, Rajasthan Royals will face Lucknow Super Giants in Jaipur at 7:30 p.m. And that is the end of this news bulletin.
0: ಅದೊಂದು ಥೌರಂ ತಾಬಿರಿಬಸಿ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚಾನೆಲ್ದಗಿನಿ ಹೌಜಿಗ ಮುಕ್ ತಾಬಿರಸಿ ಲವು ಸಿಂಗುಗಿ ವಾಫಂದ ಲವು ಸಿಂಗುಬದ ಕಾಣಬ ಹಿಂಕುಪ್ ಸಿಂಗ್
3: ಲವು ಸಿಂಗು ತೌಬದ ಕುಸೇಂಬಿ ಹಾರ ಮಕಲ್ ಕೆಯ ಮಗು ಸಿಜಿನಬ ಸೋಯ್ಬದಗಿ ನತ್ರಗ ಖಂಗ್ದಬದಗಿ ಲಾನ ಸಿಜಿನದುನ ಲೈಪಾಕ್ ಲೈಹಾವ್ ಅಮದಿ ಅಕೋಯ್ಬಗಿ ಫಿಬಂ ಸಿಂಗ್ದ ಹಾಯ್ಬದಿ ಇಸಿಂಗ್ದ ನುಂಗ್ಸಿತ್ತ ಲೈಪಾಕ್ ಲೈಹಾವ್ದ ಮೊಸಿಲಪುಯಿ ಅವಾಬಸೈ ಥೆಂಕೆಯಾಗಿ ಮರಂದ ಐಕೋಯ್ ಹೈ ಅಂಬನ ಖಂಗ್ನರೆ ಅಮರೊಂದ ಮಾಲೆಮಸಿದ ಮೌಕ್ಸಾಗಿ ಕುಸೇಂದ ಪಿಬಿರಂಬ ಕಾನರಬ ಹಿಂಕುಪ್ ಮೈಕ್ರೋ ಆರ್ಗನಿಸಮ್ ಕೆಯ ಅಮನ ಹೌರಿಬ ಉಪಾಲ್ ವಪಾಲ್ ಪಂಬಿ ಕೆಯಾದ ತಂಗಾಯಿ ಫದನ ಸಂಗ್ರಬ ಯಾತ್ರಬ ಮಸಿಂಜ ಕೆಯ ಅಮ ಫಂಗಲಂಬಗಿ ತವಂಗ್ ಕೆಯ ಅಮ ಖಂಗ್ನರೆ ಕೊದಮೊಯ್ನ ಮಮಾಂಗೈದಗಿ ಹೌನ ಅಯಾಂಬನ ಖಂಗ್ನರಬ ವಾಫಂ ಅಮದಿ ಮೌಸಾನ ಅಯಾಂಬ ಹವಾಯ್ ಪಾಂಬಿ ಮಕಲ್ ಸಿಂಗ್ ರಾಜೋಬಿಯಂ ಕೊಬ್ಬ ಬ್ಯಾಕ್ಟೀರಿಯಾ ಮಕಲ್ ಖರಗ ಪುಲ್ಲಗ ಹಿಂಗ್ಮಿನದುನ ಹಾಯ್ಬದಿ ಹವಾಯ್ ಪಾಂಬಿಗಿ ಮರಾರ ಸಂಗ್ಸಿಂದುನ ನೋಡ್ಯೂಲ್ ಕೋಪ ಮತುಮ್ ತಾಬ ಕೋಲ್ ಸಾಧನ ಲೈರಗ ನುಂಗ್ಸಿದ್ದಗಿ ನೈಟ್ರೋಜನ್ ಫಾಜೆಂದುನ ಹವಾಯ್ ಪಾಂಬಿ ಸಿಂಗ್ದುಬುಸು ಬ್ಯಾಕ್ಟೀರಿಯಾ ಮಸಾಗಿಸು ಕನವ ಲೌಮಿನದನ ಹಿಂಗ್ಮಿನಬಗಿ ಥವಂಗ್ ಅಸಿನಿ ಹವಾಯ್ ಪಾಂಬಿನ ಸೀರಬ ಮತುಂಗ್ದ ಮರಾದ ಫಾಜೆಂದುನ ಲೈಹೌರಿಬ ನೈಟ್ರೋಜನ್ ಅದುನ ಲೈಪಾಕ್ತ ಲೈಹೌದುನ ಮಫಂ ಮಧುದ ಮತಂಗ್ ಧಾರಕದಬ ಪಾಂಬಿದ ನೈಟ್ರೋಜನ್ ಫಂಗಂದುನ ನೈಟ್ರೋಜನ್ ಪೀಬ ಗಂಬ ಯೂರಿಯಾ ಹಾರಿಗೆ ಸಾಂಗ್ ಹಂತ ಅಂದುನ ಲೌಮಿ ಇಸಿಲಿನೌಕ್ ಸಿಂಗ್ದ ಕಾನಬ ಪೀಬದ ನತನ ಅಕೋಯ್ಬೆಗೆ ಫಿಬಂದಸು ಅಕಾಯ್ಬ ಪೀಬ ಹಂತ ಅಲ್ಲಿಬನಿ ಮರಂ ಸಿಂಗ್ ಅಸಿದಗಿ ಕ್ರೋಬ್ ರೊಟೇಷನ್ ತೌಬದ ಮರಕ್ತ ಹವಾಯ್ ಅಮ ಯಾವನ್ಗದಬನಿ ಹಾರಿಬನಿ ಬ್ಯಾಕ್ಟೀರಿಯಾ ಸಿ ಲೈಬಕ್ ಲೈಹೌನ ಫಾಜಿಂದುನ ಲೈಬ ಫಾಸ್ಫರಸ್ ಪುಸ್ಸು ತುಂಬಂದುನ ಪಾಂಬಿದ ಫಂಗನ್ಬ ಗಮ್ಮಿ ಮಥಕ್ ಇಸಿನ ತಬ ತೋಪ ನೈಟೋಮ್ ಹಿಂಗ್ಜಬ ನುಂಗ್ಸಿದ್ದಗಿ ನೈಟ್ರೋಜನ್ ಫಾಜಿನ್ಬ ಗಂಬ ಹಿಂಕುಪ್ ಮಕಲ್ ಖರಗಿ ಮರಂದಸು ಖಂಗ್ಜಿನ್ಬ ತಂಗೈ ಫದೆ ಮಕೋಯ್ಸಿದಿ ಲೈಪಾಕ್ತ ಹಾಪ ಮತಮ್ದ ನೈಟ್ರೋಜನ್ ಹೆಂಗಲಂದುನ ಹವಾಯ್ ಪಾಂಬಿ ನತಬ ತೋಪ ತೈದಸು ಕನಬ ಪೀಬ ಗಮಲ್ಲೆ ಮರುವಿನ ಎಜೋದ ಬೇಕ್ತರ್ ಕೌವ ಅಮಗ ಎಜೋಸ್ಪಿರಿಲಿಯಂ ಕೌವ ಅಮಗ ಅನಿಯಸಿ ಕನಬ ಪೀಬ ಹಿಂಕುಪೋಯಿರೆ ನೈಟ್ರೋಜನ್ ಖಕ್ ನತನ ಫಾಸ್ಫರಸ್ ಫಂಗನ್ಬ ಹಿಂಕುಪ್ ಸಿಂಗ್ಸು ಲೈರೆ ಮಕೋಯ್ನ ಪೀಬ ಕನಬ ಮಕಲ್ ಖರ ಹೆಂಗ್ಸೆ ಎಜೋದ ಬೇಕ್ತರ್ ಗ ಫಾರ್ಮ್ಯಾಟ್ ಮೇನರ್ ಹಾಯ್ಬದಿ ಸಂಥಿ ಸಂಯು ಹಾಪಗ ಲೋಯ್ನ ಗ್ರೀನ್ ಮೆನೋರಿಂಗ್ ತೌಬ ಮತಮ್ದ ಫೌಗಿ ಸಾಥೋಕ್ತ ಚಂಗ್ರಮ್ನರಿಬ ಹಾಪದುದಗಿ ಪರಿಯೆ ಮತೆ ಕಿಲೋ ಸೌಮ್ ತರ ಹೆಂಗಟ್ಪ ಥೆಂಗ್ನಖೆ ಅಸುಮ್ನ ಹಾಪಸಿನ ಪರಿದ ನೈಟ್ರೋಜನ್ ಕಿಲೋ ಸಾಮಗ ತರುಕ್ ಫಾಸ್ಫರಸ್ ಕಿಲೋ ತರ ಮರಿ ಪೊಟಾಸಿಯಂ ಕಿಲೋ ಸಾಮ ನೈಫು ಹೆನ ಫಂಗ್ಬ ಗಮ್ಖಿ ಅತೋಪ ಅಮದನ ಥೊಯ್ದಿಂಗ್ ಅಮುಬ ಥಾಬದ ಎಜೋಸ್ಪಿರಿಲಿಯಂ ತೊಲ್ಹೌಬನ ನೈಟ್ರೋಜನ್ ಫಂಗ್ಬಗಿ ಸಿಂಖಟ್ಪಗಿ ಸಾಂಗ್ ಹೆಂಗಟ್ಪ ಗಮಲ್ಲಿ ಹಾಯ್ರಿ ಕಂಪೋಸ್ ಸೇಂಬದ ನುಮಿತ್ ಕುಂಥ್ರಾದ ಅಮುಕ್ ಹುಂಫುಣಿದ ಅಮುಕ್ ಎಜೋದೊಬೇಕ್ತರ್ ಹಾಪನ ಅಮೋನಿಯಾ ನೈಟ್ರೇಟ್ ಅಮದೆ ಅಪುನ್ವ ನೈಟ್ರೋಜನ್ ಹೆಂಗಲನ್ಬದ ಮತೆಂಗ್ ಪಾಂಗಿ ಫೌಗಿರೋಫಮ್ದ ಎಜೋಸ್ಪಿರಿಲಿಯಂ ಹಾಪನ ಹಿಂಕುಪ್ಕಿ ಬಯೋಮಾಸ್ ಯಾಮ್ನ ಹೆಂಗಟ್ಪ ಗಮ್ಮಿ ಅಸುಮ್ನ ಎಜೋದೊಬೇಕ್ತರ್ ಮಕಲ್ ಅಮ್ಮ ಹಾಪನ ಫರ್ ಮಿಲೇಟ್ಗೆ ಸಾಥೋಗಸಿ ಪರಿದ ಕಿಲೋ ಸೌಮ್ ಹೆಂಗಟ್ಪ ಗಮ್ಕಿ ಎಜೋಸ್ಪಿರಿಯಂ ಲೌಫಮ್ದ ಸಾಯ್ವನ ಪಾಂಬಿಗಿ ಲೆಮೌ ಖಾಕ್ಸಿಂಗ್ದ ಪಥಬ ಮತಮ್ದ ನೈಟ್ರೋಜನ್ ನುಂಗ್ಸಿದ್ದಗಿ ಫಾಜಿಂದುನ ಲೈಪಾಕ್ ಲೈಹೌದ ನೈಟ್ರೋಜನ್ ಹೆಂಗಟ್ಪ ಗಮ್ಮಿ ಹಾಯ್ಬಿಗಿ ಪೌಡಂಸು ಲೈ ಅಮರೊಮ್ದ ಖಮೈನಸಿನ್ಬ ಥಾಬದ ಸಾರಾಗಿ ಮನ ಎಜೋದೊಬೇಕ್ತರ್ ಮಹಿದ ಲುಪ್ಪದ ಸಾಥೋಕ್ಸಿ ತಲ್ಲೊಮ್ದೆ ಹೆಂಗಟ್ಪ ಗಮ್ಮಲ್ಲಿ ಹಾಯ್ರಿ ಗೇವು ಥಾಬದ ಇಸಿಂಗ್ ವಾಲಬ ಮತಂ ಫಾವುದ ಎಜೋಸ್ಪಿರಿಲಿಯಂ ಹಾಪನ ಇಸಿಂಗ್ ವಾಸರಬಸು ಸಾಥೋಕ್ ಹೆಂಗಟ್ಪ ಗಮ್ಮಿ ಅತೋಪ ಅಮನ ಎಜೋಲಾ ಕೌಬ ಕಂಕುಪ್ ಮಖಲ್ ಅಮಗ ಅನಾ ಬೇನಾ ಎಜೋಲಿ ಹಾಯ್ನ ಖಂಗ್ನಬ ಬ್ಲೂ ಗ್ರೀನ್ ಅಲ್ಗಿ ಮಖಲ್ ಅಮಗ ಪುಣ್ಯ ಹಿಂಗ್ಮಿನಬಗಿ ತಂಜ ಅಮ ಲೌದುನ ಎನಾ ಬೇನಾ ಹಾಯ್ರಿಬಸಿನ ನುಂಗ್ಸಿದ್ದಗಿ ನೈಟ್ರೋಜನ್ ಫಾಜಿಂದನ ನೈಟ್ರೇಟ್ ಒಂಥೋಕ್ತನ ಎಜೋಲಾದ ಫಂಗಲಿ ಎದುಗ ಎನಾ ಬೇನಾನ ಎಜೋಲಾದ ಸೈದಾಂಗ್ಫಮ್ ಲೌದುನ ಹಿಂಗ್ಮಿನೈ ಹಾಯ್ರಿಬ ಮರಂ ಮಸಿನನ ಎಜೋಲಾಬು ಬಯೋ ಫರ್ಟಿಲೈಜರ್ ಮಕಲ್ ಅಮ ಒಯ್ನ ಲೌನರಿಬಸಿ ಎಜೋಲಾ ಪಾಂಬಿನ ಸೀರಬ ಮತುಂಗ್ದ ನೈಟ್ರೇಟ್ ಒಂಥೋಕ್ನವ ನೈಟ್ರೋಜನ್ ಬುವ ಕೋಯ್ಬದ ಥಾದೋಕ್ತುನ ಪಾಂಬಿಸಿಂಗ್ನ ಫಂಗ್ಬ ಗಮ್ಮಿ ಅಸುಮ್ನ ಕಾನರಬ ಎಜೋಲಾಬು ಗ್ರೀನ್ ಮೈನರ್ ಒಯ್ನಸು ಸಿಜಿನಬಯಾರೆ ಕಂಪೋಸ್ ಒಯ್ನ ಸೇಮದಸು ಮತಮ್ ಇಸಂಗ್ ಸಂಗ್ದನ ಕಾನರಬ ಕಂಪೋಸ್ ಕಯಾ ಅಮ ಫಂಗ್ಬ ಯಾರೆ ಮಣಿಪುರ್ಗಿ ಒಯ್ನದಿ ಎಜೋಲಾ ಖೊಂಬಾ ಲುಗ್ಲಾಂಗ್ ಕಯಾದ ಮರಾಂಗ್ ಕಾಯ್ನ ಹೌವ ಮಕಲ್ ನೈ ಎಜೋಲಾ ಮಕಲ್ ಸಿ ಖರದಿ ಯಾಮಿ ಮಣಿಪುರದ ಫಂಗ್ಲಿಬ ಮಕಲ್ ಅಸಿಸು ಅಫಬ ಅದುಮಕೋಯ್ ಸಾ ಸಂಜೇನ್ ಗನುದ ಪಿಜಬದಸು ಕಾನರಬ ಕಂಗ್ ಮಕಲ್ ನೈ ಎಜೋಲಾ ಸಿಜಿನಬನ ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ನೈಟ್ರೋಜನ್ಗೆ ಕಾನಬ ಹೆನ ಫಂಗ್ಬಗಿ ಪೌಡಮ್ ಲೈ ಎಜೋಲಾ ಥಾದನ ಲವ್ ಉಬದ ಪರಿಯ ಮದ ನೈಟ್ರೋಜನ್ ಕಿಲೋ ಸಾಮ ಯಾಂಕೈದಗಿ ಸನಿ ಹಪ್ಸಿನ್ಬಗಿ ಪೌಡಮ್ ಲೈ ಎಜೋಲಾ ಹಾಪನ ಹಿಂಕುಪ್ ಸಿಂಗಿ ಮಥವ್ ಹೆಂಗಲ ಹನ್ಬಗ ಲೋಯ್ನ ಲೈಪಾಕ್ ಲೈಹೌದ ಎನ್ಜೈಮ್ ಸಿಂಗಿ ಮಥವ್ಸು ಹೆಂಗಲಲ್ಲಿ ಎಜೋಲಾನ ಲವ್ ಪರಿಯ ಮದ ನೈಟ್ರೋಜನ್ ಕಿಲೋ ಕುಂಡಗಿ ಸಾಮ ಯಾಂಕೈ ಫೌಪ ಪ್ರಾಕ್ಟಿಕಲಿ ಹಪ್ಸಿನ್ಬ ಗಮಲ್ಲಿ ಲವ್ ಹಿಂಕೋಲ್ ಕೋಯ್ಬದ ಹಾಪ್ಲಿಬ ಫಾಸ್ಫರಸ್ ಕೆ ಹರ್ ಸಿಂಗ್ ಹಸಿ ಪಾಂಬಿನ ಖರ ಸಾಕ್ರಬಸು ಖರತಿ ಲೈಬಾಕ್ ಲೈಹೌದ ಫಾಜಿನ್ಕಿ ಸೈ ಕುದಿಂಗಿ ನತ್ರಗ ಪಾಂಬಿ ಥಾಬ ಕುದಿಂಗಿ ಹಾಪ್ನರಿಬ ಫಾಸ್ಫರಸ್ ಕೆ ಹಾರ್ಟ್ ಸಿಂಗ್ಬು ಲೈಪಾಕ್ ಲೈಹೌದ ಫಾಜಿಂದುನ ಪಾಂಬಿನ ಫಂಗ್ಬಂಗಮ್ದನ ಲೈಕ್ರಬಸು ಪಾಂಬಿನ ಫಂಗ್ಬಂಗಮ್ಮ ಮಗೊಂಡು ಒಂಥೋಕ್ತುನ ಪಾಂಬಿದ ಫಂಗಲಿಬ ಹಿಂಕುಪ್ ಸಿಂಗ್ಬು ಫಾಸ್ಫರಸ್ ಮೊಬಿಲೈಸಿಂಗ್ ಮೈಕ್ರೋ ಆರ್ಗನಿಸಮ್ ಹಾಯ್ನ ಖಂಗ್ನೈ ꯃꯈꯜ ꯑꯁꯤ ꯃꯁꯤꯡ ꯌꯥꯝꯅ ꯌꯥꯎꯕ ꯍꯥꯔ ꯁꯦꯝꯗꯨꯅ ꯂꯩꯕꯥꯛꯇ ꯍꯥꯞꯂꯒ ꯄꯥꯝꯕꯤꯅ ꯐꯪꯕ ꯉꯝꯗꯅ ꯂꯩꯔꯝꯕ ꯐꯣꯁꯐꯔꯁ ꯑꯗꯨ ꯐꯪꯕ ꯉꯝꯕ ꯃꯈꯜꯒꯤ ꯍꯥꯔ ꯑꯣꯏꯅ ꯁꯤꯖꯤꯟꯅꯕ ꯉꯝꯍꯜꯂꯤ꯫ ꯃꯁꯤꯅꯤ ꯉꯁꯤ ꯅꯣꯡꯃꯒꯤ ꯂꯧ ꯁꯤꯡꯒꯤ ꯋꯥꯐꯝ꯫
0: ꯂꯧ ꯁꯤꯡꯒꯤ ꯋꯥꯐꯝ ꯇꯥꯕꯤꯔꯦ, ꯑꯀꯥꯁꯕꯥꯅꯤ ꯏꯝꯐꯥꯜ꯫ ꯍꯧꯖꯤꯛ ꯑꯃꯨꯛ ꯇꯥꯕꯤꯔꯁꯤ ꯅꯥꯎꯔꯦꯝ ꯇꯣꯝꯕꯤ ꯂꯩꯃꯅ ꯁꯛꯄ ꯃꯩꯇꯩ ꯏꯁꯩꯒꯤ ꯈꯨꯗꯣꯜ ꯑꯃ꯫

0: अभी आपने सुना कार्यक्रम गौरा देवी। आशा है श्रोताओं ये कार्यक्रम आपको जरूर पसंद आया होगा। अब हमारा आज का उमंग कार्यक्रम यहीं पर समाप्त होता है, तो अब अपने मित्र अजीत
1: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
0: नमस्कार।
2: उमंग, उमंग, उमंग,
3: उमंग। NCERTG tengbang loinana puthok chaba thauram umang adumna thauram ta biri bas yakasbani imphal dagine hauji ga mukta biri si science magazine thauram lanthok biri bi sangita namai rakpam aiba ningthaujam shyam kishor singh puthokpa raichanda chingtham hauji ta biri si science magazine
4: lanthok chari science magazine ngasigi thorumda thamjari taibang pagil lengli paliba singse angka gi haurak phamni amasung mutharakli ba kombi raibu na hongna na bigyanik oiba mawong da yokhat pa haibe hiram sida khirdem kulai ri boy meghalaya gi central agricultural university gi college of agriculture da assistant professor oiriba dr roki thokjongga ekhoi gi mihot nongthombam roma ga unaduna wari saba taibang pa gi lengli paliba singse angka gi haurak phamni
5: mipum khuding na aniga aniga tin chenara ga mari taba saising lon angka si chummi haiba khangi adubu yamna ngakli badi hariba angka si kari gi damak chumli bano haiba dudi aikhoina khangde masing sing gi maramda mahuk sadagi hauna wakhal khalli ba ngamkhai sidagi khongthang khara thangdukduna yenglabadi taibang pal gi lengli paliba sing asi arithmetic ki haurak phamni amasung arithmetic si aikhoi gi akoi bada leiriba amaga amaga mari lainana punchin nariba taibang pal gi lengli paliba mahuk sagi posak sing asidagi khangbani ಕರಿಗಿದಮಕ್ ಎರಿಥ್ಮೆಟಿಕ್ ಅಸಿಬ ಚುಮ್ಲಿವನು ಹೈಬದುದಿ ಮಹುಸಾಗಿ ಪೊಸಕ್ಸಿಂಗ್ ಅಸಿದಗೆ ಫಂಗ್ಲಿಬ ವಕಲೋನ್ ಅಸಿನ ಮೈಕ್ ಸೇಂಗ ತಾಕ್ಲಿ ಅಮಸುಂ ಮಸಿನ ಮಖಾ ತಾನ ಪೀರಿಬ ವಕಲೋನ್ ದಿ ಅಂಕ ಹೈಬಸಿದ ಮಹುಸಾಗಿ ಲೈಜರಿಬ ಪೊಸಕ್ಸಿಂಗ್ ದಿ ಯೌಜರಿಬ ಸವಾಂಗ್ ಸದಾಬು ಖಂಗ್ಜಿನ್ಬ ಅಮಸುಂ ವಕಲೋಕ್ ಸಿಂಗ್ ಸಿಂಗ್ ಹೆಂಗತ್ನಬಗಿದಮಕ್ ಮಸಾಕ್ ಸೆಂಗುತ್ಪನಿ
6: ಅಂಕ ಅಮಸುಂ ಲೇಂಗ್ಲಿ ಪಾಲಿಬ ಮಹುಸಾಗಿ ಒಯ್ಬ ಪೊಸಕ್ಸಿಂಗ್ ಗೆ ಸವಾಂಗ್ ಸಬಾಲ್ಗ ಲೈನರಿಬ ಮರಿಗಿ ಅಸಿಗುಂಬ ಅಂಗಕ್ಪಸಿ ಆಸ್ಟ್ರೋಫಿಸಿಸ್ಟ್ ಮಾರಿಯೋ ಲಿವಿಯೋ ಗೆ ಇಸ್ ಗೋಥ್ ಅ ಮ್ಯಾಥಮೆಟಿಷಿಯನ್ ಹೈಬ ಮಮಿಂಗ್ ಲೈರಬ ಲೈರಿಕ್ ಅಸಿಗಿ ನೈನರುಬದಗಿ ಗಸಿಗಿ ಒಯ್ರಕ್ಕಿಬ ಅಂಕಸಿ ಮಮಾಂಗೈದ ಲೈರಂಬ ಗ್ರೀಕ್ ಸಿಂದಗಿ ಹೌರಕ್ಪನಿ ಹೈಬ ಖಂಗ್ಬ ಗಮ್ಮಿ ಮಸಿನ ತಾಕ್ಲಿಬದಿ ಮಿಯೋಯ್ಬಗಿ ವಾಖಲ್ ಲೋಕ್ ಸಿಂಗ್ ಅಮಸುಂ ತೈಬಂಗ್ ಪಾಲ್ ಅನಿ ಅಸಿ ಅಮತ್ತ ಒಯ್ಬ ಅಪುನ್ಬ ಸರುಕ್ ಅಮನಿ
5: ಅಂಕ ಅರಿಥ್ಮೆಟಿಕ್ ಹೈಬಸಿ ಕರಿಗಿದಮಕ್ ಮತಂ ಪುಂಬದ ಚುಮ್ದುನ ಲೈ ಹರಿಬನು ಮಿಯೋಬನ ಅಂಕ ಮಸಿಂಗಿ ವಾಖಲ್ ಲೋನ್ ಮಹುತ್ ಸಿಲ್ಲಿಬ ಖುಂದಂ ಸಿಂಬಲ್ ಸಿಂಗ್ ಅಸಿ ಚಹಿ ಲಿಸಿಂಗ್ ಮಂಗ ಚಮಗಾವ್ಗಿ ಮಮಾಂಗ್ದಗಿ ಹೌದುನ ಚತ್ನದುನ ಸೇಮ್ದುನ ಲಾಕ್ಲಿಬನಿ Babylonian, Egyptians, Etruscan, Mayan, amasung Khmer yauna tongan tongan ba civilization singda sizinaduna lakleba missing singi top top pa khudam notation chamagi mathakta sakhangle malem sida singthaningai oiba anka missing singi khudam notation amadi note makhal kaya lejiraga su anka sing asi tinjin ba amasung puri bada khudam oiba ngaktani kari gidamak miye bina hana leiramda ba arithmetic ki anka khara hanna hanna nauna puthoklibunu hana lejiramba patam pun ಮಕ್ತ ಚುಮ್ದುನ ಲೈಜರಬ ಅರಿಥ್ಮೆಟಿಕ್ಪು ನೌನ ಪುಥೋಕ್ನಬಗಿ ಕರಿಗಿ ಗಾಯ್ದುನ ಲೈರಿಬನು
6: ಅಂಕಗಿ ಅಂಗಕ್ಪ ಸಿಂಗ್ಸಿ ಖಂಗ್ದೋಕ್ನಬ ಕಿಸಿ ಥೋಕ್ನಬ ಕರಿಗಿದಮಕ್ ತಿನ್ಸಿನ್ಬ ಅಮಸುಂ ಪುರಿಬಬು ಅಂಕಗಿ ಮರು ಒಯ್ಬ ಆಪರೇಷನ್ ನಿ ಅಂಕ ಹೊಟ್ಪಗಿ ಮರು ಒಯ್ಬ ಮಥೌ ಒಯ್ರಿಬನು ಹೈಬಸಿ ಐಖೋಯ್ನ ಹಂಗ್ಬ ಮಥೌ ತಾಯಿ ಐಖೋಯ್ನ ವಹಂಗ್ ಅಸಿ ಹಂಗ್ಲಿ ಅದುಬು ಯಾಮ್ನ ಪೆನಿಂಗಾಯ್ ಒಯ್ಬ ಪಾಖುಮ್ದಿ ಫಂಗ್ದಿ ಕಾಂಗ್ಲೋನ್ಗಿ ಒಯ್ಬ ಚಪ್ ಚಾಬ ಪಾಖುಮ್ ಅಮ ಹಂಗ್ನಬ ಹಾಯ್ರಗದಿ ಫಿಲೋಸಫಿ ಅಂಕ ನತ್ರಗ ಕಾಂಗ್ಲೋನ್ದಗಿ ಫಂಗ್ನಿಂಗಾಯ್ ಒಯ್ ಥಾಂಗೈ ಸೇಂಗ್ ನಮಕ್ ಹಾಯ್ರಗದಿ ಕರಿಗಿದಮಕ್ ಅರಿಥ್ಮೆಟಿಕ್ ಅಸಿ ಚುಮ್ಮಿ ಹಾಯ್ನ ಲೌರಿಬನು ಹೈಬಗಿ ಮತಾಂಗ್ದದಿ ಐಖೋಯ್ಗಿ ವಾಖಲ್ ಲೋಕ್ಸಿಂಗ್ದ ಅರೂಬ ಅಹೋಬ ಅಮ ಲೈ ಹೈಬಸಿದಿ ಐಖೋಯ್ನ ಖಂಗ್ದಿ ಅರಿಥ್ಮೆಟಿಕ್ ಹೈಬಸಿ ಮಪಾನ್ ನಾಯ್ದ್ರಬ ಕಾಂಗ್ಲೋನ್ ವಾಖಲ್ ಲೋಕ್ಸಿಂಗ್ಗಿ ಪೈಫಮ್ ಒಯ್ರಿಬ ಅವಾಂಗ್ಬ ಥಾಕ್ದ ತಮ್ಗದೌರಿಬ ಅಂಕಗಿ ಮರು ಒಯ್ಬ ಹೌರಫಮ್ನಿ
5: ವಾಖಲ್ಗಿ ಒಯ್ಬ ಚಾಂಗಿಂಗ್ ಪಾಂಗ್ಥೋಕ್ನಬ ಪುಕ್ನಿಂಗ್ ಚಂಗ್ನ ಖನ್ನಬನ ತುಂಗ್ದ ಲಾಕದಬ ಫಿಸಿಸಿಸ್ಟ್ಸ್ನ ಥಿಯೋರಿ ಆಫ್ ಎವ್ರಿಥಿಂಗ್ ನತ್ರಗ ಗುಡ್ ಇಕ್ವೇಶನ್ ಹೈಬಸಿ ಮೈ ಪಾಕ್ನ ಪಾಂಗ್ಥೋಕ್ಲಿಬನಿ ಅಸಿಗುಂಬ ಥಿಯೋರಿ ಅಸಿನ ಯೂನಿವರ್ಸ್ ಅಸಿದ ಮಹುಸಾಗಿ ಒಯ್ಬ ಥೋಕ್ಲಿಬ ತೆಂಗ್ನರಿಬ ಅಂಗಕ್ಪ ಥೋಕ್ದೋಕ್ಸಿಂಗ್ ಫೆನಮೆನನ್ಸಿಂಗ್ ಸಿ ಯಾಮ್ನ ಚುಮ್ನ ಲೆಪ್ಥೋಕ್ಪ ಖಂಗ್ದೋಕ್ಪ ಗಮ್ಲಬ ಫಾವುಬದ ಅರಿಥ್ಮೆಟಿಕ್ ಹೈಬಸಿ ಕದಾಯಿದಗಿ ಹೌರಪ್ಪನು ನತ್ರಗ ಕರಿಗಿದಮಕ್ ಅರಿಥ್ಮೆಟಿಕ್ ಹೈಬಸಿ ಮತಂ ಪುಂಬಗಿ ಒಯ್ನ ಚುಮ್ದುನ ಲೈರಿಬನು ಹೈಬಗಿ ಮತಾಂಗ್ದದಿ ಥಿಯೋರಿ ಅಸಿನ ಮರಿಕ್ ಚುಂಬ ವಫಂ ಫೋಂಗ್ದೋಕ್ಪ ಖಕ್ ಗಮ್ದ್ರೆ ಕಾಂಗ್ಲೋನ್ಗಿ ಲಂದ ಅಂಕನ ಲೌರಿಬ ಥೋಕ್ದಾಂಗ್ಸಿ ಮಮುತ್ತಾನ ಖಂಗ್ದೋಕ್ಪ ಗಮ್ನಬ ವಹಂಗ್ಸಿಂಗ್ ಅಸಿಗಿ ಪಾಕುಂ ಪೀಬ ಹೈಬಸಿ ಅಕ್ವೆ ꯄꯨꯝꯅꯃꯛꯀꯤ ꯑꯣꯏꯅꯗꯤ ꯌꯥꯝꯅ ꯃꯊꯧ ꯇꯥꯔꯤ.
6: ꯍꯌꯤꯡ ꯈꯣꯏꯁꯤꯡꯅ ꯑꯦꯔꯤꯊꯃꯦꯇꯤꯛꯀꯤ ꯃꯔꯝꯗ ꯈꯪꯗꯣꯛꯅꯕ ꯍꯣꯠꯅꯕꯗ ꯂꯪꯂꯥ ꯂꯪꯖꯤꯜ ꯄꯤꯔꯤ. ꯑꯦꯔꯤꯊꯃꯦꯇꯤꯛ ꯍꯥꯏꯕꯁꯤ ꯊꯋꯥꯏ ꯄꯥꯟꯕ ꯁꯥ ꯉꯥ ꯑꯃꯁꯨꯡ ꯄꯥꯝꯕꯤꯁꯤꯡꯗꯒꯤ ꯍꯧꯔꯛꯄꯅꯤ ꯍꯥꯏꯕꯁꯤꯗ ꯌꯨꯝꯐꯝ ꯑꯣꯏꯔꯒ ꯋꯥꯈꯜꯅ ꯁꯥꯒꯠꯄꯁꯤꯗ ꯑꯩꯈꯣꯏꯅ ꯈꯟꯅꯕ ꯆꯨꯝꯃꯤ. ꯃꯤꯑꯣꯏꯕ ꯅꯠꯇꯕ ꯇꯤꯜ ꯀꯥꯡ ꯌꯥꯎꯅ ꯊꯋꯥꯏ ꯄꯥꯟꯕ ꯀꯌꯥ ꯂꯩꯔꯤꯕ ꯃꯐꯝꯁꯤꯡꯗꯨꯗ ꯑꯜꯖꯦꯕ꯭ꯔꯥ ꯑꯪꯀꯒꯤ ꯃꯑꯣꯡ ꯃꯥꯟꯅꯕ ꯀꯥꯡꯂꯣꯟꯒꯤ ꯑꯣꯏꯕ ꯃꯇꯧ ꯇꯝꯕ ꯃꯁꯛꯁꯤꯡ ꯎꯠꯂꯤ.
5: ꯈꯨꯗꯝ ꯑꯣꯏꯅ ꯍꯥꯏꯔꯕꯗ ꯍꯌꯤꯡ ꯈꯣꯏꯅ ꯂꯩꯒꯤ ꯂꯩꯍꯤ ꯊꯤꯅꯕꯒꯤꯗꯃꯛ ꯊꯦꯛ ꯀꯣꯏꯕ ꯂꯝꯕꯤ ꯈꯣꯡꯆꯠ ꯑꯃꯗ ꯄꯥꯏꯗꯨꯅ ꯆꯠꯂꯤ. ꯑꯗꯨꯕꯨ ꯃꯍꯨꯝꯗ ꯍꯜꯂꯛꯄꯒꯤ ꯂꯝꯕꯤꯗꯤ ꯈꯣꯡꯆꯠꯇꯤ ꯑꯌꯥꯝꯕꯅ ꯆꯨꯝꯗ꯭ꯔꯤꯡ ꯆꯨꯝꯅ ꯍꯜꯂꯛꯏ. ꯍꯥꯏꯕꯗꯤ ꯑꯩꯈꯣꯏꯅ ꯃꯈꯣꯏꯒꯤ ꯂꯩꯔꯤꯕ ꯃꯍꯨꯝꯒꯤ ꯃꯥꯏꯀꯩ ꯑꯃꯁꯨꯡ ꯃꯍꯨꯝꯒꯤ ꯆꯞ ꯆꯥꯕ ꯑꯔꯥꯞꯄꯗꯨ ꯑꯣꯟꯕ ꯉꯝꯃꯤ. ꯑꯗꯨꯝ ꯑꯣꯏꯅꯃꯛ ꯃꯈꯣꯏꯒꯤ ꯄꯤꯛꯈ꯭ꯔꯕ ꯑꯄꯤꯛꯄ ꯕ꯭ꯔꯦꯟꯗ ꯆꯥꯎꯔꯥꯛꯅ ꯅ꯭ꯌꯨꯔꯣꯟ 90,000 ꯌꯥꯎꯕꯁꯤꯅ ꯃꯈꯣꯏꯒꯤ ꯈꯣꯏꯒꯤ ꯃꯍꯨꯝꯒꯤ ꯃꯥꯏꯀꯩ ꯑꯃꯁꯨꯡ ꯑꯔꯥꯞꯄ ꯑꯣꯟꯕ ꯑꯃꯗꯤ ꯈꯪꯕ ꯉꯝꯂꯤꯕꯅꯤ. ꯃꯁꯤꯒꯤ ꯑꯪꯀꯒꯤ ꯈꯨꯍꯣꯠꯁꯤꯗ ꯌꯥꯝꯅ ꯃꯔꯨ ꯑꯣꯏꯔꯤꯕ ꯇꯤꯟꯁꯤꯟꯅꯕ ꯑꯃꯁꯨꯡ ꯄꯨꯔꯤꯕꯒꯤ ꯑꯪꯀꯗ ꯁꯤꯖꯤꯟꯅꯔꯤꯕ ꯈꯨꯗꯝꯗꯤ ꯌꯥꯎꯗꯦ ꯎꯠꯇꯦ ꯇꯧꯕꯁꯨꯡ ꯃꯍꯧꯁꯥ ꯂꯥꯏꯔꯦꯝꯕꯤꯒꯤ ꯈꯨꯗꯣꯜꯁꯤꯡ ꯑꯁꯤꯅ ꯌꯥꯝꯗ꯭ꯔꯕꯗ ꯑꯪꯀ ꯅꯩꯅꯕ ꯀꯥꯡꯂꯣꯟꯒꯤ ꯑꯣꯏꯕ ꯄꯥꯎꯈꯨꯝꯗꯤ ꯄꯤꯕꯗ ꯃꯇꯦꯡ ꯄꯥꯡꯂꯤ.
6: ꯑꯩꯈꯣꯏꯅ ꯈꯜꯂꯤꯕ ꯋꯥꯈꯜꯒꯤ ꯀꯨꯌꯣꯝ ꯅꯨꯡꯁꯤꯒꯤ ꯃꯄꯥꯟꯗ ꯈꯣꯡꯀꯥꯞ ꯈꯔ ꯊꯥꯡꯗꯣꯛꯇꯨꯅ ꯌꯦꯡꯂꯕꯗꯤ ꯀꯔꯝ ꯇꯧꯒꯅꯤ, ꯀꯔꯤ ꯑꯅꯧꯕ ꯋꯥꯈꯜꯂꯣꯛꯁꯤꯡ ꯐꯪꯕ

0: ಆಕಾಶವಾಣಿ ಇಂಫಾಲ್ಗೆ ಥೌರಂ ತಾವಿರಂಲಿಬಸಿಂಗ್ಬು ಕುಂಗಂಗಿ ಥೌರಂನ ಅಹಾನ್ಬಮಕ್ತದ ತರಾಮ್ನ ಒಕ್ಚರಿ ಖುರುಂಜರಿ ಇನಾವ್ಸು ಯೌಬಿರಕ್ಲೆ
1: ಅಹೋಯ್ ಯೌಜರಕ್ಲೆ ಜೇಬೇಮಾ
0: ಫಿದಾಸೋಮ್ದ ಲೆಂಗ್ಸಿನ್ಬಿಯು ಇನಾವ್
1: ಫನಿ ಫನಿ ಜೇಬೇಮಾ
0: ಇನಾವ್ ಗಸಿ ಅಸಿ ಲೈಬಾಕ್ ಪೊಕ್ಪ ನುಮಿನಿ ಗಸಿಗಿ ಥೌರಂಗಿ ಅರೋಯ್ಬದ ಮಹೌಶಾಗುಮ್ನ ಯೈಫ ಯುಂಬಾಲ್ದ ಯುಂಫಂ ಒಯ್ಬ ಲೀಲಾ ಮಚ್ಚ ಪುನ್ಸಿ ಸಿಮಗಿ ಬಿದಾಯ್ ಥಂಜರಿ ಇನಾವ್ ಅದುಮಕ್ಪು ಥೌರಂ ಹೌದೋಕ್ಚಬ ಅಸಿದಿ ಮಂಕಾ ಮಯಾಂಗ್ ಲಂಬಂನ ಸಕ್ಪ ಮೊಯ್ರಾಂಗ್ಸಾಯಿ ತಂಕಕ್ ಅಮಕಕ್ ತಾಮಿನಸಿ ಮತಾಂಗ್ನ ಖಂಬ ನೋಂಬಾಲ್ ಅನಿಗಿ ಲಂಜೆಲ್ಗಿ ಮತಾಂಗ್ನಿ ಅದುದಿ ಹಾಯಿರಿಬ ಮೊಯ್ರಾಂಗ್ಸಾಯಿ ತಂಕಕ್ ಅಸಿ ಗಸಿಗಿ ಥೌರಂಗಿ ಅಹಾನ್ಬ ಒಯ್ನ ಇಚ್ಚಲಿನಾವ್ ತಾಮಿನಸಿ

0: 나하롤기 건지얼 타우람 다비리브 싱부 타람노 옥제리 쿠름제리 나시기 타우람다 탐제리 Manipur Public Service Commission na lauba Manipur Civil Service Combined Competitive Examination lisinganiga kunni thoida manga suba position tabirak laba khaidem raju singa unaduna wari watai saba unnajari bi gitika samurai latpam
1: ahamo maktada razu congratulations haijege eduka khogi naharol gi khonjer gi tharam sida taram nokjer
2: thank you aibo sida kobira gi dam ta thagat pu phung nokjer
1: ihana han voina razu dang janing bo hangje handaki mpsc lisingani ga kunni thogi exam sida fifth position da birak pase han batare haina khangwami kup sida result je uba matam de sada kai phawbi ki
2: result haidok pu mi che aigi imana na han bada tharaki ಅದು ಅಹಾನ್ಬ ಮಾನ ತರಪಜಿದ ಐ ಎಮ್ ತಿನ ಅಂಗೊಂದ ನುಂಗಾಯಬ ಪೌಕಿ ಮರಮ್ದಿ ಎಕ್ಸಾಮ್ ಅಸೆ ಅನಿ ಯು ಪಿ ಎಸ್ ಸಿ ಥಾಬದಗಿ ಐ ಯಂ ಕುಯಿನ ಪಾಸ್ ತೌದನ ಲಾಕಿವ್ನಿ ಅಂದುನ ಅಂದಕ್ ಸಿಗಿ ಎಕ್ಸಾಮ್ ಜಿ ಯರಪ ಮತಂದ ಅಂಗೊಂದ ಯಂ ತಿನ ನುಂಗಾಯಬ ಮ ಪೌಕಿ ಐದಿ ಐನ ಕುಯಿನ ಯು ಪಿ ಎಸ್ ಸಿ ಥಾರಬ ಮತುಂಗದ ಯು ಪಿ ಎಸ್ ಸಿ ಪೌದ್ರಬ ಮತುಂಗದ ಅಂದಕಿ ಎಕ್ಸಾಮ್ ಸಿ ಫಾರುಕ್ವಾಸಿದ ಅಂಗೊಂದ ಯಂ ನುಂಗಾಯಬ ಪೌಕಿ ಮರಮ್ದಿ ಐನ ಕುಯಿನ ಹೊನಜರಕಪಗಿ ಮಹೈ ಕರ ಫಂಗೆ ಅಂದುನ ಐ ಇಶಾದ ಯಂ ನುಂಗಾಯಬ ಮುಸ ಪೌಜಕಿ
1: ಹಂದಕಿ ಎಂ ಪಿ ಎಸ್ ಸಿ ಗೆ ಎಕ್ಸಾಮ್ ಸಿ ಫಿಫ್ ಪೊಸಿಷನ್ ತಾಬಿರಕ್ಪಸೆ ಮೈಬುದಿ ಪಾಕ್ಪಿರೆ ಅದು ತಾರಗಸು ಎತ್ತೆಮ್ಸೆ ಥಾಬಗಿ ಎತ್ತೆಮ್ಸೆ ಕೈಯಾರ ಶುಭ ಒಯ್ಬಿಗದೋಯ್ನೋ ಅದುಗಾ ಥಾಗಿಬಗಿ ಜರ್ನಿ ಜಾಯ್ಬ ತಾರೆ ಪೈಖಾಸಿಗಿ ಕಮಾಯ್ ಕಮಾಯ್ನ ಹೊತ್ನಗಿ ನ ಚಿಂಗ್ಬಸೆ ಸಿಗಿ ಮತಾಂಗ್ದ ಇತಂಗ್ ಹಾಯ್ಬಿಯೋ
2: ಎಂ ಪಿ ಎಸ್ ಸಿ ಗೆ ಒಯ್ನದಿ ಅಹಾನ್ಬ ಎತ್ತೆಮ್ ಒಯ್ದೋಯ್ನಿ ಅಕ್ವೈನ ಗ್ರಾಜುಯೇಷನ್ ಲುವರ್ಬ ಮತುಂಗ್ದ ಎಂ ಪಿ ಎಸ್ ಸಿ ಎಕ್ಸಾಮ್ ಥಾಬಸಿ ಅಹಾನ್ಬ ಒಯ್ದೋಯ್ನಿ ಎಕ್ಸಾಮ್ ಸಿ 2023 ದ ಪ್ರಿಲಿಮ್ಸ್ ತೌರೆ ಅದುಗಾ 2024 ದ ಪ್ರಿಲಿಮ್ಸ್ ಗೆ ರಿಸಲ್ಟ್ ಔಟ್